0: ಗಣಪತಿ ನಂದನ ಗಣಪತಿ ಜ್ಞಾನ ಗಣಪತಿ ಗಂಭೀರ ಗಣಪತಿ
1: ಬಾಲ
0: ಗಣಪತಿ
1: ನಂದನ
0: ಗಣಪತಿ
1: ಜ್ಞಾನ
0: ಗಣಪತಿ
1: ಗಂಭೀರ
0: ಗಣಪತಿ.

ನ್ಯತಿತರತ್ಯಾಶು ಪುರುಷ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ನಿತ್ಯಂ ಭಕ್ತಿ ಸಮನ್ವಿತಃ ವಾಸುದೇವಾಶ್ರಯೋ ಮತ್ಯೋ ವಾಸುದೇವ ಪರಾಯಣಃ ಸರ್ವ ಪಾಪ ವಿಶುದ್ಧಾತ್ಮ ಯಾದಿ ಬ್ರಹ್ಮ ಸನಾತನಂ ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್ ಜನ್ಮ ಮೃತ್ಯು ಚರಾ ವ್ಯಾಧಿ ಭಯಂ ನೈವೋಪಜಾಯತೆ ಇಮಂ ಸ್ತವ ಮದೀಯಾನ ಶ್ರದ್ಧಾ ಭಕ್ತಿ ಸಮನ್ವಿತಃ ಯುಜ್ಯೇತಾತ್ಮ ಸುಖ ಕ್ಷಾಂತಿ ಶ್ರೀಭೃತಿ ಸ್ಮೃತಿ ಕೀರ್ತಿಭಿಃ ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಮತಿಃ ಭವಂತಿ ಕೃತ ಪುಣ್ಯಾನಾಂ ಭಕ್ತಾನಾಂ ಪುರುಷೋತ್ತಮೇ ದ್ಯೌಷ ಚಂದ್ರಾರ್ಕ ನಕ್ಷತ್ರ ಕಂ ದಿಶೋ ಭೂರ್ಮಹೋ ದಧಿಃ ವಾಸುದೇವಸ್ಯ ವೀರ್ಯೇಣ ವಿದೃತಾನಿ ಮಹಾತ್ಮನಃ ಸಸುರಾಸುರ ಗಂಧರ್ವಂ ಸಯಕ್ಷೋ ನಗರಾಕ್ಷಸಂ ಜಗತ್ವಶೇ ವರ್ತತೇದಂ ಕೃಷ್ಣಸ್ಯ ಸಚರಾಚರಂ